ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕ ಚಕಚೋ ಗಿಲಿಗಿಲಿಮಲ್ ಸುಲು ಸುಲುಮಲ್ ಮಕರಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿರಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕ ಚಕಚೋ.

ಚಿತ್ತರಕೋಟ ಚುಗುಮರದ ಕಾ ಕೋಟಮ ಸರ ಚುಕರ ಪನದ ಕಾ ಚಿತ್ತರಕೋಟ ಚುಗುಮರದ ಕಾ ಕೋಟಮ ಸರ ಚುಕರ ಪನದ ಕಾ ಚಿತ್ತರಕೋಟ ಚುಗುಮರದ ಕಾ ಕೋಟಮ ಸರ ಚು